0: నిదరినమా. దుందరి గడత కదా గరిజం, పరి గడత పరని
1: ಮಗ ಗಗ ಪ ಪ ಮ ಪ ಪರಿ ಮಗ ಪ ಪ ಮ ನಿಧ ಸ ನಿಧ ಗರಿ ಮಗ ಚಿಕ್ಕ ನಿಧ ನಿಧ ಸರಿ ಸರಿ ಸರಿ ಸರಿ ಧ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರ